0: ಕಾಯ್ತಾನು ಇನ್ನಿ ಹಿಡಿನಿ ಕರ್ಜಿಸುದು ಇನ್ನಿ ಹಿಡಿನಿ ಕರ್ಜಿಸುದು
1: ಮೋ ರಾಜಾ ಹುಚ್ಚು ತಿನ್ನಿ ಪೋನಿ ತಿನ್ನ ರಾಣಿ ಹುನ್ನೆ ಚಕೆ ಕಾಮ್ರ ಚುಟ್ಟೆ ಕಹಾನಿ ಪೊನೌಲ ಪಿಸೆ ಸ್ವಾಮಿ ಕರಿ ಕರಿ ವಿಷ ತಿನ್ನೆ ಕಸು ತಿನ್ನು ಪ್ರಾಣಿ ಅಪ ನಚಾವ್ನ ಪರ ಪರ ಚಾನಿ ಚಾನಿ ಮನ್ ನಚಿ ಅಪಾ ಕಿನ ಹುಚ್ಚು ಪಾನಿ ಪಾನಿ ಪೈಸಾ ಠಾಕ್ ಕಿತ ಜಾಚ ಅಪ ಸುಹನ್ನೆ ಪಹೊ ಕಿ ಮನ್ ಮಿಲ ಸಾತಿ ಮಲ ರೋಜ್ ನೆ ಪಹೊ ಕಿ
2: ಚಿಟಿ ಭಿಟಿ ಪ್ರವೇಶ ಆವೇದನ ಫಾರಂ ಖುಲೆಕೊ ಸಂಬಂಧಿ ಸೂಚನಾ
3: ಎಸ್ಸಿಇ ಉತ್ತೀರ್ಣ ಸಂಪೂರ್ಣ ವಿದ್ಯಾರ್ಥಿ ಭಾಯ ಬಹಿನಿಹರುಮಾ ಹಾರ್ದಿಕ ಬಧಾಯಿ ತಥಾ ಸಫಲ ಭವಿಷ್ಯಕ್ಕೆ ಶುಭಕಾಮನಾ
2: ಆಫ್ನೋ ಉಜ್ವಲ ಭವಿಷ್ಯ ಪ್ರಾವಿಧಿಕ ಕ್ಷೇತ್ರಮಾ ಬನಾವನ ಚಾಹನೆ ವಿದ್ಯಾರ್ಥಿಹರುಕಾ ಲಾಗಿ ಎಸ್ ಧೌಲಾಗಿರಿ ಪ್ರಾವಿಧಿಕ ಶಿಕ್ಷಾ ಪ್ರತಿಷ್ಠಾನಮಾ ಶೈಕ್ಷಿಕ ಸತ್ರ 2083-84 ಕಾ ಲಾಗಿ ವಿಭಿನ್ನ ಕಾರ್ಯಕ್ರಮಹರುಮಾ ಭರ್ನಾ ಆವೇದನ ಫಾರಂ ಖುಲೆಕೊ ಸಹಸ್ರ ಜಾನಕಾರಿ ಗರಾಉದಛೌ
3: ಉಪಲಬ್ಧ ಕಾರ್ಯಕ್ರಮಹರು ಸಾಮಾನ್ಯ ಚಿಕಿತ್ಸಾ ಎಚ್ಎ ಫಾರ್ಮೆಸಿ ಮೆಡಿಕಲ್ ಲ್ಯಾಬ್ ಟೆಕ್ನೋಲೋಜಿ
2: ಫಾರಂ ವಿತರಣ ಸಂಬಂಧಿ ವಿವರಣ ಅನ್ಲೈನ್ ಆವೇದನ ದಿನೆ ಮಿತಿ 2083 ವೈಶಾಖ 29 ಗತೆ ದೇಖಿ 2083 ಜೇಠ 13 ಗತೆ ಸಮ್ಮ ನ್ಯೂನತಮ ಯೋಗ್ಯತಾ ಎಸ್ಇ ಮಾ ನ್ಯೂನತಮ 2 GPA ಪ್ರಾಪ್ತ ಗರೆಕೊ ವಾ ಎಸ್ಎಲ್ಸಿ ಪಾಸ್ ವಾ ಟಿಎಸ್ಎಲ್ಸಿ 68.33% ಉತ್ತೀರ್ಣ
3: ವಿಶೇಷ ಜಾನಕಾರಿ ಎಸ್ಸಿಇ ಪ್ರಾವಿಧಿಕ ಧಾರಬಾಟ ಉತ್ತೀರ್ಣ ವಿದ್ಯಾರ್ಥಿಹರುಲೆ ಜುನ್ಸುಕೈ ಕಾರ್ಯಕ್ರಮಮಾ ಅಧ್ಯಯನ ಗರ್ನ ಪಾಉನೆಛನ್
2: ಹಾಮ್ರಾ ಸೇವಾಹರು ಧೌಲಗಿರಿ ಪ್ರಾವಿಧಿಕ ಶಿಕ್ಷಾ ಪ್ರತಿಷ್ಠಾನಕೋ ಆಫ್ನೈ ಸುವಿಧಾ ಸಂಪನ್ನ ಹೋಸ್ಟೆಲ್ಮಾ ಬಸ್ನ ಚಾಹನೆ ಕಲೇಜ್ಕಾ ವಿದ್ಯಾರ್ಥಿಹರು ಸಾಥೈ ಅನ್ಯ ಪೇಸಾ ವ್ಯವಸಾಯಮಾ ಆಬದ್ಧ ಗರ್ಲ್ಸ್ಹರುಕೋ ಲಾಗಿ ಹೋಸ್ಟೆಲ್ ಭರ್ನಾ ಖುಲ್ಲಾ ಗರಿಯೇಕೊ ಛ
3: ಛೋಟೊ ಅವಧಿಕೊ ಕೇಯರ್ ಗಿವರ್ ತಾಲಿಮ ತೆಸ್ರೋ ಸಮೂಹಕೊ ಸಮೇತ ಭರ್ನಾ ಧಮಾಧಮ ಶುರು ಭಯರಹೆಕೊ ಛ ಸಮಯಮೈ ಆಫ್ನೋ ಸಿಟ್ ಸುರಕ್ಷಿತ ಗರಿಹಾಲ್ನುಹೋಸ್
2: ವಿಸ್ತೃತ ಜಾನಕಾರಿಕಾ ಲಾಗಿ ಧೌಲಗಿರಿ ಪ್ರಾವಿಧಿಕ ಶಿಕ್ಷಾ ಪ್ರತಿಷ್ಠಾನ ಬಾನಪಚಾರ ದ್ವಾರೆಗೌಡಾ ಬಾಗ್ಲುಂಗ್ ಬಾಗ್ಲುಂಗ್ ಬಜಾರ ದೇಖಿ ಉಪಲ್ಲಾ ಚೌರ ಹುಂದೈ ಕುಂಡುಲೆ ಜಾನೆ ಬಾಟೋಮಾ ಸಂಪರ್ಕ ನಂಬರ 068-420-003-420-001 ಮೊಬೈಲ್ ನಂಬರ 98-576-21-917 98-576-35-567 98-451-20-736
4: रेडियो दिदी बहिनी 95.2 मेगाहर्ज